ಸ್ವಾಗತ ಭಾರತೀಯ ಎಫ್ಎಂ 102.8 ಮೆಗಾಹೆರ್ಟ್ಸ್ ಸ್ಟುಡಿಯೋ ಸುಮ್ 1:20 ದಾಟಿ 58 ಸೆಕೆಂಡ್ಲು ಕೊನೆ ಕ್ಷಣಗಳು ಉಂಟಾರು ಶೋ ಟೈಮ್.